0: ನಾವು ಕಾಯ್ಕರ ಫೋ ಡಿಸೆಂಬರ್ ಮೈಂತೆ ವಾನ್ ತ್ರೀ ತೌಸಂಡ್ ಕ್ಯಾಂಪ್ ತಿರುಸ್ ತಾರೀಖ ಕೃಷಿ
1: ಸೆವೆನ್ ಎನ್ ಒನ್ 3000 ಗೆ ಸೊ ಸಾರಿ ಸಿಚುಯೇಷನ್ ಸಾವು
0: ಎಸ್ ಫೈವ್ ಜೀರೋ ಸಿಕ್ಸ್ ಡಿಸೆಂಬರ್ ಮೈಂತೆ ವಾನ್ 3000 ಕ್ಯಾಂಪ್ ತಿರುಸ್ ತಾರೀಖ
1: Sir, I say 1-3-7, and cancel the solicitation.